ti pen bia wo san so na se wutie me na wo yo ba na pese e hochi na wo ye de ti se sugar ye de honi afra eno so e ye araba bazen pills krona eno ne babua ma wo ye de afi wo ye bema na wo pese obesi suo ma sana wahama eno so so e ye edua ye fre no Mr. Q no eye duro won waso a ebua yem pa pa pa pa pa pa pa pa bemma bia